Request Friday. ಗೀತೆಯ ವಿಭಿನ್ನ ಮಹಾ ಸುಪ್ರೀಂ ರಿಕ್ವೆಸ್ಟ್ ಫ್ರೈಡೇ. ಐವನ್ ಶುಭ ದಹವಲ ಕಿತವತುನಿ ವಿಲಾವದವ ದುಲಹೈ ವಿನಾಡಿ ಹತ ಎಫ್ಎಂ ಅಸುನವೇ ದಶಮಕ್ಕೆ ನಸುನವೇ ದಶಮ ತುನೆನ್ನು ಯಾಮೇ ಹಾಗೆ ನಿನ್ನೆ ಸುಪ್ರೀಂ ರೇಡಿಯೋ ರಿಕ್ವೆಸ್ಟ್ ಫ್ರೈಡೇ ಹಮ ಸಿಗುರಾದಮು ಆಡ ಪುಲುವಾಂಗ್ ರಿಕ್ವೆಸ್ಟ್ ಫ್ರೈಡೇ ಅಹನು ಆಡ ಪುಲುವಾ ಮೇ ಪೆತ್ತದ ರಿಕ್ವೆಸ್ಟ್ ಕರನ್ನ ಒಯಾಗೆ ಹಿತೇ ತೀನ ಸಿಂಧು ಪೊಡೀಮ ಪೊಡಿ ಕೊಂದೇಸಿಯಾಗ ತೀನ ಅನೇ ವಿಲಾವಟ ಗೆಲಪಿನ ಸಿಂಧುವಾಕ ಒಯಾ ಪಿಟಕಿ ಎನ್ನ ವಾಗ ಬಲಾಗನ್ನ ದೆನ್ ಮೇವನ ಕೊಡ ಕಟ್ಟಿಯ ಸಹೇನ ಸಿಂಧು ಅಪೆಂ ಇಲ್ಲಲ ತೀನ ಅಪಿ ವಿಲಾವಟ ಪುಲುವಾಂಗ್ ವಿಲಾವಟ ಇಕ್ಮಂಟ್ ಇಕ್ಮಂಟ್ ಯೋಗುಳ್ಳು ಕೇಲ ತೀನ ಸಿಂಧುರಿಕ ದೆನ್ನ ರೈಟ್. ಇದೀಂಗ್ ಅದ ಮೇ ಮಾಸ ಯಾಟವಿನಿದ ಸಿಗುರಾದ ದವಸ ಹರಿ ಲಾಸನ ದವಸಕ್ ಸಿಗುರಾದ ಕೇಲ ಗೆ ಎನ್ ಅಪಿ ಕೌರುತ್ ಆಸ ಅಪಿ ಕೌರುತ್ ಕ್ಯಾಮತಿ ದವಸಕ್ ಹರಿ ಹೆಪನಿನ್ ದವಸಕ್ ತಮೈ ಸಿಕುರಾದ ಕೀಲ ಕಿಯಾನೆನೆ ಪಿ ಮುಳು ಸತಿಯ ಪುರಾವಟಮ ಸಹೆನ್ನ ಮಹನ್ಸಿ ವಿಲಾ ಸಿಕುರಾದ ದವಸೆ ತಮೈ ಪೊಡ್ಡಕ್ ಕರ ಪೊಡ್ಡಕ್ ಎಂಜಾಯ್ ಕರನ್ ಹೆಮನತ್ತಂ ಪೊಡ್ಡಕ್ ಸೆನಸಿಲ್ ಇನ್ನ ಉತ್ಸಾಹ ಕರನ್ ಸೆನಸುರಾದರತ್ ವೆಡ ತೀನ ಕಟ್ಟಿರ ಏಕ ಪೊಡ ಅದಾಲ ವಿನ್ನೆ ಬಟ್ ಇಟ್ಸ್ ಓಕೆ ಲೇಡೀಸ್ ಅಂಡ್ ಜೆಂಟಲ್ಮನ್ ಕೋಮಾರಿ ಅಪಿ ಅಪೇ ವಡೈ ಪಟಂ ಕನ್ನೈ ಹದನ್ನೆ ಅದ ಲಸ್ಸನಮ ಲಸ್ಸನ ಸಿಂಧು ಟಿಕಕ್ ದೀಲ ಗಿಹಿನ್ ತೀನವಾ ಅಪೇ ಗಾಯಂಗಯ್ಯ ಇದಿಂ ಅಪಿ ವಡೈ ಪಟಂ ಕನ್ನಯನ್ನ ಮೆನ್ನ ಮೇ ಸಿಂಧುವೇ ರೈಟ್ ಓಕೆ ಒಗುಲುಂಗೆ ಹಿತ ಗಾವ ದಂಗ ದಾಪು ಮನಾಲಿಯ ಕಿನ್ನು ಅದ ಕೌರು ಹರಿ ಮನ್ ದನ್ನೆ ಮಟನ ಈ ಮದ್ದ ಕೀ ಮಕ್ನೆ ಕೋಮುನತ್ ಮೇ ಬೆತ್ರ ಇನ್ ಟಿಕ್ ಟಾಕ್ ಲೈವ್ ಗ ಪಟಂ ಕರಗಿನ ತೀನೋ ಅಪಿ ಪಟಂ ಕನ್ನೆ ದಮಿತ್ ಅಸಂಖಗೆ ಮಗೆ ಹಿತ ಗಾವ ವಿಲಾವ ದವಲ್ ದುಲಹಾಯ್ ವಿನಾಡಿ 9:05 ದನ್.

0: ಗೀತೆಯ ವಿಂದಿನ್ನ ಮಾಹ
1: ಸುಪ್ರೀಂ ರಿಕ್ವೆಸ್ಟ್ ಫ್ರೈಡೇ. ಶುಭ ಧಾವಲ ಕಿತವತುನಿ ವಿಲಾವದ ದುಲಹೈ ವಿನಾಡಿ ಹತಲಿಸ್ ನವೆಯ ಇದೆ ಹಾಗೆ ನಿನ್ನೆ ಸುಪ್ರೀಂ ರೇಡಿಯೋ ರಿಕ್ವೆಸ್ಟ್ ಫ್ರೈಡೇ ಇದೆ ಹೆಮ್ಮ ಸಿಗುರಾದ ಮಾಡಿ ಪುಳುವ ರಿಕ್ವೆಸ್ಟ್ ಫ್ರೈಡೇ ಹನ್ ನೇ ವಾಡ ಪುಳುವಂಗ ವಾಗೆ ಹಿತೇ ತಿಯನ ಸಿಂಧು ಅಪೆಂಗ್ ಇಲ್ಲಗ ನಪಿಟ ಕೋಲಗ ದೆನ್ ಬಿಂದು ಏಕೈಕ ದೆಕೈ ಪಾನ್ಸಿ ದಹೆ ಪಾನ್ಸಿ ದಹೆಟ ಅಮ್ಮ ತನ್ನ ಎತ್ತಕ ಮತಕ್ಕನ್ನು ಬಿಂದು ಹತ್ಸಿ ದಹಟ ಯಸುನವೆ ತುನ ಯಸುನವೆ ತುನ ಅಪೇ ಹೋಟ್ಲೈನ್ ಗೊಂಡು ವಾಟ್ಸಪ್ ನಂಬೆಗೆ ಒಂದು ನಮ್ಮ ಕಿವು ಆಟ ಬಿಂದು ಹತ್ಸಿ ದಹಟ ಯಸುನವೆ ತುನ ಯಸುನವೆ ತುನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಕ ದಾನ್ ಅಥವಾ ಹೆಕಿಯಾವ ತೀನೋ ಕಿಲೋ ಮತ ಕನ್ನೋ ಐ ಥಿಂಕ್ ಅಪಿಟ ಕೀಬದನೆ ಮೆಸೇಜಸ್ ದಾಲ ತೀನೋ ಈ ಕಟ್ಟಿ ಅವತ್ ಮತ ಕರಣ್ಣ ಅಪಿಟ ಕೋಲ್ ಕರ ಕಲುದರಿಂಗ್ ಕೆಲುಂ ಕಥಾ ಕಲಕಿ ಹೆಮ್ಮದೇ ವಾಗಿ ಅಪಿ ವಾಹಗೆ ನಿನ್ನು ಅದು ನಾನು ಲಸ್ಸನ ಲಸ್ಸನ ಸಿಂಧು ಸೆಟ್ ಪ್ಲೇ ವೇನವ ಕಿಸಿಮ ಕಮ್ಮೆಲಿ ಗಮಕ್ ನೇ ಕೀಲ ಕಿಯನ್ನಿ ಕೋಮತಿ ದಿಂಗ್ ಸುಪ್ರೀಂ ರೇಡಿಯೋ ಹಣ ಕೊಟ್ಟ ಕಮ್ಮೆಲಿ ಗಮಕ್ ದನೆ ನೇ ಕೀಲ ತಮೈ ಅಪಿ ವಾಹನ ವ್ಯಾ ಕಿಯನ್ನಿ ಇದೇ ಎತ್ತಿಗೆ ಮತ ಕರ ನೋಣಿ ಕಡುಲಾನೆ ಶೋಮಿಲಾ ಕಥಾ ಕಲ ಹೆಮ್ಮದೇ ವಾಗಿ ಪೌಲ್ ಹೆಮ ಮತ್ತೆ ಕಪಿಯು ಸದ್ದರ ಮಹಾಗಿ ನಿನ್ನೋ ಕಿಲ ತಮೈ ಶೋಮಿಲಾ ಬಿಟ್ಟು ಕಿವಿ ರೈಟ್ ಇದಿಂಗ ಅಪಿ ಇದೆಂಗ ಏನಮ್ಮ ಲಸ್ಸನ ಲಸ್ಸನ ಸಿಂಧು ಅಕ್ಕ ಹಣ್ಣ ಏ ಮೊನ ದೇವುನಾತ್ ಓಣ ದೇಹಕ್ಕೆ ವೆಚ್ಚು ದೆಂಗ್ ಅಪಿ ಸತುರಿಂಗ್ ಇನ್ನೋಣೆ ಸುಪ್ರೀಂ ರೇಡಿಯೋ ಹಣ್ಣೋಣೆ ನೆ ಸತುರಿಂಗ್ ಇನ್ನೋಣೆ ವಿಲವದ ಬದಲು ಹಾಯ್ ವಿನಾಡಿ ಪನ ಹಾಯ್ ಈ ಲಂಗ ಪೇದಿ ಹಂಬೇಮು ನಿಗಡ ಮಹಂಗಿನ ದವಲ್ ದೆಕ ವೇನಕ ಮಂಗಿ ನೋಮೆ ಬ್ಯಾತ್ತೆ ವೆನ ಓಣ ದೇಹಕ್ಕೆ ವೆಚ್ಚಾವೆ